0: ತಿಲಕವರ್ಧನ ಟೆಕ್ಸ್ಟೈಲ್ಸ್ ಶಕ್ತಿಮತ್ ಸಮಾಗಮಕ ಬುದ್ಧಿಮತ್ ಆಯೋಜನೆಯ ದಿನ ಆರಸಿಯು ಜ್ಯೇಷ್ಠ ಪೂರ್ವಸಿ ಸ್ಥಾವರ ತನ್ಪತ್ತು ಸಹಸಿಯರ ಏಕಲಾಯ ದಶ ಮಹಾತಾಯ ನಾಮಯಕ ಅಸಮ ಸಮ ಪೋಲಿಯಕ್ ಎಲ್ ಬಿ ಸ್ಥಾವರ ತನ್ಪತ್ತು ಅಮದನ್ನ ಬಿಂದು ಐಕಾಯ್ ದೇಕಾಯ್ ದೇಸಿಯ ಐದೇಸಿಯ ಫಿಚ್ ರೇಟಿಂಗ್ ಎ ಮೈನಸ್ ಎಲ್ ಕೆ ಎ ಔಟ್ಲುಕ್ ಸ್ಟೇಬಲ್ ಲಿಯಾಪದಿಂಚಿ ಮೂಲ್ಯ ಸಮಾಗಮಕಿ
1: ಅಸೀಮಾಂತಿಕ ಅವಕಾಶ ಅಪೂರ್ವತ್ವ ಅತ್ಯದಿನ್ನ ಶ್ರೀಲಂಕಾವೆ ಅನರ್ಗತಮ ನಿಮಾವೆ ವಿಶಾಲತಮ ಪ್ರಮಾಣೆ ಪೋಸಿಲೇನ್ ಟೈಲ್ ಏಕತೋಲ ಮೆಜೆಸ್ಟಿಕ ಲಂಕಾ ಟೈಲ್ಸ್
2: ಫುಲ್ ಚಾರ್ಜ್ ಅಗೇನ್ ಕಿಲೋಮೀಟರ್ 150කට වැඩි දුරක් නිවසේදීම ಚಾರ್ಜ್ කිරීමට හැකියාව ඇති ලිතියම් අයන් බැටරිය සමගින් එන Bajaj Vigo ඉලෙක්ට්‍රික් ත්‍රිරෝද රථය David Priest e-mobility වෙතින් 0114 700 550
3: CDP ස්ථාවර තැන්පතු වෙතින් 15%ක් දක්වා අසම සම පොලි අනුපාත වැඩි විස්තර සඳහා 0114 300 88 300 88 අමතන්න ණය ශ්‍රේණිගත කිරීම BBB LK Outlook Stable Fitch Ratings Lanka Limited ශ්‍රී ලංකා මහ බැංකුවේ අවසර ලත් බලපත්‍ර ලාභී මුදල් සමාගමකින්

0: ಸಮಾಗಮಕ ಬುದ್ಧಿಮತ್ತ ಆಯೋಜನೆಯ ದಿನ ಆರಸಿಯಕ ಜ್ಯೇಷ್ಠ ಪೂರ್ವಸಿ ಸ್ಥಾವರ ತನ್ಪದು ಸದಾ ಸಿಎಡ ಏಕಲಾಯ ದಶ ಮಹಾತಾಯ ನಾಮಯಕ ಅಸಮ ಸಮ ಪೋಲಿಯಕ್ LB ಸ್ಥಾವರ ತನ್ಪದು ಅಮದನ್ನ ಬಿಂದು ಐಕಾಯ ಕೈದೆಕಾಯ ದೇಸಿಯ ದೇಸಿಯ ಫಿಚ್ ರೇಟಿಂಗ್ ಎ ಮೈನಸ್ ಎಲ್ ಕೆ ಎ ಔಟ್ಲುಕ್ ಸ್ಟೇಬಲ್ ಲಿಯಾಪದಿಂಚಿ ಮೂಲ ಸಮಾಗಮ
1: ಅತುಲತಿನ್ ಶಕ್ತಿ ಮಾತ್ ದರಾಗೆ ನಿಮೆ ಹೆಕ್ಯಾವ ಅತಿ ಪಾಸ್ವಿನ್ ಹೆನ್ಲ್ ಕಲ ಹೆಕಿ ಶ್ರೀಲಂಕಾವೆ ಪ್ರಥಮ ಸಹ ಏಕಮ ಸ್ಲಿಮ್ ಲೈನ್ ಡೋ ಸಹ ವಿಂಡೋ ಸೀರೀಸ್ ಸಕ ಸ್ವಿಸ್ ಟೆಕ್ ಸ್ಲಿಮ್ ಲೈನ್
2: ಅಸೀಮಾಂತಿಕ ಅವಕಾಶ ಏಕ ಅಪೂರ್ವ ශ්‍රීලංකාවේ අනර්ගතම නිමාවේ විශාලතම ප්‍රමාණය පෝසිලීන් ටයිල් එකතුව මැජෙස්ටිකා ලංකා ටයිල්ස්
3: මේක තමා විස්තරේ දන්න ඕන පත්තරේ කොල්ලෝ කෙල්ලෝ